ಕಂಡ ಚಕ್ಕೆರದೆಚ್ಚಿ ಸುಬುದ್ಧಿಯನು ಅವನೆಯೇ ವೇದಿ ಅಪದ್ದ ಮನಿಯಟಿ ಮಲಿನ ಮುತೀಸಿ ಆದಿ ಮುನುದಿನಿ.